0: ಹೇಳ್ತಾನೆ
1: ಅತ್ತೆ ಇದ್ದೆ ಬರೋ ನಿಮ್ಮ ಮನೆಗೆ ಅತ್ತೆ ಬೇರೆ ಮೊಬೈಲ್ ಅತ್ತೆ ಬೇಕು ಕೆಲವು ತುಂಬ